ಎಷ್ಟೇ ಆಮಕ್ಕೆ ವೇರಿ ಸಿಕ್ತಾರೆ ಆರಿಗ ಸರೋರಿಗೆ ಉನ್ನಿ ಸಾಪ್ತೆಗೆ ರೊಟ್ಟು ಮಾಕಿ ಹೋರಾ ಈ ಸಾಪ್ತೆಗೆ ರೊಟ್ಟು ಮಾಕಿ ಹೋಗ್ತಾರೆ ಹೈರ ಥ್ಯಾಂಕ್ಸ್ ಲಾಸ್ಟ್.